ಧಗತ್ತಗಡ ಧಗತ್ತಗಡ ಧಾ ಬಿಣದಾಗ ಬೆಂದಾಗಿನ ಧಗತ್ತಗಡ ಧಾ ಬಿಣದಾಗ ಬೆಂದಾಗಿನ ಧಗತ್ತಗಡ ಧಾ ಗೆಂದ ಧಾ ಬಿಸಿರಿಗಡ